ಶ್ರೇಷ್ಠಸಿದ್ಧಿದ ಈ ಕ್ಷಿತ್ರೀಕ್ಷಣ ಶಿಷ್ಟಾಂಡ ಕೋಟಿರೀಶ್ವರ ವಲ್ಲಭ ಇಡಿತ ಚೇಶ್ವರಾರ್ಧಾಂಗ ಶರೀರ.

ಶಮನಾದಿ ಪಾಪ ಶಮನಿ ಹರಿದಶ್ವಾದಿ ದೇವಿತ ಹಸ್ತಿ ಕುಂಭೋ ತುಂಗ ಕುಜ ಹಸ್ತಿ ಕೃತಿ ಪ್ರಿಯಾಂಗ